ಸಲಾಕೆ ಪಡ್ತಾರೆ ಹುಡುಜಿಯ ಮೂರ್ಖೆ ನಾನುಜಿಯ ಮೂರ್ಖೆ ನಾನುಜಿಯ ಗೌರ ಸಿಖಾ.